ಪ್ರಸಾದ ಆಣ ಮೋದಕ ಪೇಡೆ ವಾಪೆ ದಾಣ ಕೂಳ ಖೋಬರೆ ತೀರ್ಥ ಪಳಿ ಭರ ಶಿವಮ ಆಣ ನುಕ್ಕಿ ಸಾಕರ.